0: ನಿರ್ದೇಶಕ ಮೈಕಲ್ ಅರ್ಜಿತ್ ಸಿಂಗ್ ಅನ್ಸೋ ಅವಾಜ್ ಕೇಸರಿಯಾ ಹೇ ಫಿಲ್ಮ್ ಫಿಲ್ಮಾತ ಕೇಸರಿಯ ಗೀತ ಬ್ರಹ್ಮಸ್ತ ಹ್ಯಾ ಫಿಲ್ಮಾತಲೆ ಹೇ ಗೀತ ಆಶಿಲ್ಲೆ ಹ್ಯಾಚ ಗೀತಾ ಬರೋಬರ ವೇಜಲ್ಲಾ ಸಾಬ್ ಚಿತ್ರಸಂಗೀತ ಹೀಗರ ಇತ್ಲ್ಯಾನ್ ಸ್ವಪ್ತ ವೇಜಲೆಲ್ಲ ಆಯ್ ನೋ ವಾಜೋ ಒಂದು 30 ಮಿನಿಟ ಹೇ ಐಕೂಯಾ ಮರಾಠಿ ಗಾಣ್ಯಾಚಾ ಕಾರ್ಯಕ್ರಮ ಸುರುವಾತಿಲ ವೇಡ ತುಜಾ ಹೇ ಗಾಣ
1: एवढा प्रेम करतोस
2: मी जे करतो त्याला प्रेम नाही वेळ म्हणतात.